ಸಿಗ್ತದೆ ಬೈಕಿನ ಅವನು ತಗೊಳ್ಳ ಮಗನ ಕೈ ಬೈಕಿ ಮುಸಾಯಿಸಿ ನೀವಾಗಿ ಸಲಿಕೆ ಬಂದು ಮಹಬೂಬ ಸಲಿಕೆ ದಾಖಲ ಇಕ್ಕಿರ ಸಲಿಕೆ ಬಾಯಿ ನಂದ ಆಕಿ ಸರು ಹೆಚ್ಚು ಕುಲಿರ ಕಣ ಕುಬರ ಮೂಸಾ ಕೂಡ ರಂಗನಾಥ ಚಟ್ಟ ಕುಮ ಶಿ ನೆಲಾ ಚಿಕ್ಕ ಮುನ್ನಾ ಮಹಾನ್ಯ ಹಲಕ ಮೂಸಾ ತಾಥಾರ ಹಲ Musa. Yana nan cikin gidan sarki an kulle shi an sa duk bayan gidan su tsare shi bayan nan suka ce a in haka ne ya za mu kashe shi wani ne ya ce in dai kun kasa ku